ಸಂಗಾ ಕೈಕೀರ್ತ ನಿಕುಂಜಗರ್ಭಂ ಭುಜಂಗಮೇ ಸಂಸೀತ ಭೂಮಿರಂಧ್ರಂ ಶಾಖಾ ಮೃಗೈ ಲಂಗೈ ತಂ ತುಂಗ ಶಾಖಾ ಖಗೈ ಸಮಾಸಾದಿತ ಪಾದ ಪಾಗ್ರಂ ಹೇ ಸ್ಫಟಿಕ ಇಂದ್ರ ನೀಳಮಣಿ ಪಾತ್ರೆ ಭೋಜನ ದೇಲೆ ಭೋಜನ ದೇಲೆ ಭೋಜನ ದೇಲೆ